ಮಾರೋ ಲಹುಂಗಿ ಮಪು ಓಯ್ಬ ನಂಗಿ ಮಿಂಗ್ಲೇನ್ ಸೋಂಜಬದ ಅವಾ ಪುಂಬ ಕೋಕನಿ ಸೋನ್ಸಿ ಮಾಗಿ ಮಿಂಗ್ಲೇನ್ ಹೇ ಶಿವಶಂಕರ್.

0: ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಣಿಪುರಿದ ಮರುವೈಬ ಪಾವು ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಪಾವುಗೆ ಮರುವೈಬ ಪಾವುದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ನ ಲಮ್ದೆಂಗಿ ಮಿಯಾಮದ ಮಾಯೋಕ್ನಲ್ಲಿವ ಕುದುಂಚಾದವಸಿಂಗ ಅದು ಕೋಖನ್ನಬ ತುಂ ಕೊಯ್ನ ಚಟ್ನಗದವ ಥೌರಾಂಗ್ ಅಮ ಪೈಕಟ್ನಬ ಸರ್ಕಾರನ ಹೊನ್ನರಿ ಹೈನ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಚಾನ್ ಸಿಂಗ್ನ ಹೈರಿ. ಲಮ್ದೆಂಗಿ ಕುಂಜಾಸಿಂಗ ಮಹಾಕಿ ಸೆಕ್ರೆಟರಿಯೇಟ್ ತಂಗರಂಗ್ ವರಿ ಶಾನಬದ ಶ್ರೀ ಖೆಮ್ಚಾನ್ನ ಸರ್ಕಾರಗೆ ಮೈಕೈದಗಿ ಅಕೊಯ್ಬಗಿ ಫಿವಂ ಅಮಸುಂಗ್ ಮಿಯಾಮ್ಗೆ ಹಕ್ಸೆಲ್ಗ ಮರಿ ಲೈನಬ ವಾಫಂಸಿಂಗ್ ಮತಂ ಚಾನ ಯಂಗ್ಸಿಂದುನ ಪೈಕಟ್ ಪಯಾಬ ಥಬಕ್ ಪೈಕಟ್ಕನಿ ಹೈಬಗಿ ಥಾಜಬ ಸುಪ್ಪೀಕಿ. ರಾಜ್ಯಸಿದ ಕುಂದಾಮಿನರಿಬ ಯಲ್ಹೌಮಿ ಪುರುಪ್ ಕುದಿಂಗ್ಮಕ್ನ ಅಮನ ಅಮಪು ಮತೆಂಗ್ ಪಾಂಗ್ನದುನ ನುಂಗ್ಸಿ ಚಾನನ ಲೈಮಿನಡಬ ಮಣಿಪುರ್ ವಿಧಾನಸಭಾ ಸದಸ್ಯ ಡಾಕ್ಟರ್ ಯುಮ್ನಾಮ್ ರಾಧೇಶ್ಯಾಮ್ನ ಅಪೀಲ್ ತೌರಿ. ಕಕ್ಸಿಂಗ್ ಜಿಲ್ಲಾಗಿ ಲಂಗ್ಮೈ ದೊಂಗ್ದ ಮರಾಂಗ್ ಪಾಂಗ್ತೋಕಿಬ ಥೌರಂ ಅಮದ ಶ್ರೀ ರಾಧೇಶ್ಯಾಮ್ನ ಹಾಯ್ ರಾಜ್ಯಸಿದ ನುಂಗ್ಸಿ ಚಾನಬ ಫಿಬಂ ಅಮ ಲೈಹನ್ನಬ ಹೊನ್ನಬದ ಅಯ್ಯತ್ಪ ಪೀರಿಬ ಅಮದಿ ಮಣಿಪುರ್ಬು ಮಚೆತ್ ತಹನ್ನಬ ಸಿಲ್ಲಿಬ ಮಿಯೋಯ್ಸಿಂಗ್ಗೆ ಮಾಯೋಕ್ತ ಅಯ್ಕೊಯ್ ಪುನ್ನ ಲೆಮ್ಮಿನಬ ತಂಗೈಫದೆ. ತರಾಮಾಪಲ್ ಸುಬ ರೋಜ್ಗಾರ್ ಮೇಳಾದ ಗರಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ನಹಾ 2050 ಎನ್ನುವದ ಅಪಾಯಿಂಟ್ಮೆಂಟ್ ಲೆಟರ್ ಎಂಟೋಕ್ರೆ. ನಾಕ್ಸಲ್ ಮಂತ್ರಿ ರಾಜನಾಥ್ ಸಿಂಗ್ ಹೈರಿ ಸರ್ಕಾರ ನಾಕ್ಸಲ್ಗ ಮರಿ ಲೈನಬ ಪೊಲಂ ಸಿಂಗ್ ಶಾಬಗಿ ಮೈಕೈದ ಅಖನ್ನಬ ಮಿಜೆಂಗ್ ಚಂಗ್ಬಗ ಲೋಯ್ನನ ಪೈಕಲ್ಲಿಬ ಥಬಕ್ಸಿಂಗ್ ಅಸಿನ ಮಿಯಾಮ್ದ ನಾಕ್ಸಲ್ಗಿ ಪೊಲಂ ಸಿಂಗ್ ಮಿರಂದ ನಾಕ್ಸಲ್ಗಿ ಪೊಲಂ ಸಿಂಗ್ ಯೋನ್ಬಗಿ ಸಾಂಗ್ ಹೆಂಗತ್ಹಲ್ಲಗನಿ. ನೊಂಗ್ಸುಬ್ ಬಂಗ್ಲಾದ ಆಯುಷ್ಮಾನ್ ಭಾರತ್ ಸ್ಕೀಮ್ ಚಹಿ ಅಸಿಗಿ ಜುಲೈ ಥಾದಗಿ ಚಟ್ನಬ ಹೌರಗನಿ ಹೈನ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿನ ಲೌಥೋಕ್ರೆ. ರಾಜ್ಯದುದ ಅನೊಬ್ಬ ಮೆಡಿಕಲ್ ಕಾಲೇಜ್ ಸಿಂಗ್ ಹಾಂಗ್ದೊಕ್ಪಿನಬಸು ಮುಖ್ಯಮಂತ್ರಿನ ಕೇಂದ್ರ ಸರ್ಕಾರದ ತಕ್ಸಿನ್ಖ್ರೆ. ಮಪಾಲ್ ಥೌರ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ನ ಅಮೆರಿಕಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋಗ ನಸಿ ಹೈದರಾಬಾದ್ ಹೌಸ್ದ ಉನದುನ ಲಮ್ದಂ ಲಮ್ದಂಗೆ ಅಮದಿ ಮಾಲಯಂಗೆ ಒಯ್ಬ ಸುರಕ್ಷಾ ಅಮದಿ ಶಾಂತಿಗ ಮರಿ ಲೈನಬ ವಾಫಂ ಕಯಾಗಿ ಮತಾಂಗ್ದ ವಾ ಖನ್ನಗನಿ. ಅಮಸುಂಗ್ ರಾಂಚಿದ ಚತರಿಬ ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ಗೆ ನಿನಿ ಚಂದ್ರ ನಿಮಿತ್ತಂಗರಾಂಗ್ ಗುರ್ಬಿಂದರ್ ಸಿಂಗ್ನ ನುಪಾಗಿ ಮೀಟರ್ ಸಾಮಗಿ ಲಂಜೇಲ್ದ ಅನೌಬ ನ್ಯಾಷನಲ್ ರೆಕಾರ್ಡ್ ಥಂಬಗ ಲೋಯ್ನ ಸನಾಗಿ ತಕಮಾನ್ ಲೌಖ್ರೆ. ಪಾವು ಲುಯ್ಜರೆ.

ಇಸೈ ಸಿಗಲೋಯನ್ನ ಮಕ್ತದಿ ಗುಡ್ ಮಾರ್ನಿಂಗ್ ಮಣಿಪುರ್ ಲೈವ್ ಫೋನಿಂಗ್ ಪ್ರೋಗ್ರಾಮ್ ಲಾಂಥೋಕ್ಚಬ ಮತಾಂಗಶಿದ ಲೋಜರಿ ಥರಮ ಸಿದ ಸರುಕ್ ಯಾಬಿರಕಿಬ ಅಮದಿ ಥರಮ ಸಿಬು ಹೌಬದಗಿನ ಲೋಯಬ ಫೌಬ ಮಪುಂಗ್ ಫಹನ್ಬೇಕಿಬ ಕುದಿಂಗ್ಮಕ್ಪು ಥಾಗಟ್ಪ ಫೋಂಗ್ದೋಕ್ಚರಿ ಮಸಿಗಿ ಇಂಜಿನಿಯರ್ ಆನ್ ಡ್ಯೂಟಿದ ಥೌಪುಬಿಗಿಬ ಸಿಂಗ್ದಿ ಪುಯಾಮ್ ಸಿಂಹಜಿದಮದಿ ದೇವ್ಜೇನ್ ಪುಖ್ರಂಬ್ರಂ ಟ್ರಾನ್ಸ್ಮಿಷನ್ ಅಸಿಬು ಪುಬಿದಿಬಿ ಜೋಸ್ಮಿ ಮೈಬಂ ಅದೊಮ್ಗಿ ಟೆಲಿಫೋನ್ ಒಚ್ಚಕಿಬಿ ಗುರುಮಯಂ ಸೋನಿಯಾ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ತಾಬಿರಸಿ ಫಿಲ್ಮ್ ನಮಗೆ ಇಸೈದ ಥವಾನ್ ಮಿಚಾಕ್ನ ಕೇನ್ ಖರ್ಬದ ಫಿಲ್ಮ್ ಅಸಿದಗಿ ಇಸೈ ಸಿಂಗ್ ಮತಂಗ್ ಮತಂಗ್ ಹೋಯ್ನ ಥವಾನ್ ಮಿಚಾಕ್ನ ಕೇನ್ ಖರ್ಬದ ಫಿಲ್ಮ್ ಅಸಿ ಇಂಗ್ ಲಿಸಿಂಗ್ ಅನಿಗ ಅನಿದ ಪುಥೋಕಿಬ ಮಣಿಪುರ್ ಫಿಲ್ಮ್ ನಿ ಕೆ ಎಸ್ ಎಚ್ ಎಸ್ ಕಿಶೋರ್ ಕುಮಾರ್ನ ಡಿರೆಕ್ಷನ್ ಪಿಬ ದುಗ ಫಿಲ್ಮ್ ಅಸಿಗಿ ಇಸೈ ಸಿಂಗ್ ಅಸಿಬು ಸೈರಾಂಗ್ಲಿಬನ ಸಗೋಲ್ ಸೆಮ್ ತಿಜೇಂದ್ರ ಅಹನ್ ಬೈಸೈದ ಸೋನಾಲಿ ಮುಖರ್ಜಿಗೆ ನಾಯ್ತುಮ್ ಖೊಂಜಲ್ದ ಬೀರ್ಮನ್ನಿ ಹೈಷ್ನಾಂಬನ ಸೈರೆಂಗ್ಬ ಸಗೋಲ್ ಸೆಮ್ ತಿಜೇಂದ್ರನ ಸೈರಾಂಗ್ಬ ಇಸೈನಿ ಕುರೋಲ್ ತೌಜರಿ ತಾಮಿನಸಿ

ಖಂಗನ್ ಜಬಾ ಆಕಾಶವಾಣಿ ಇಂಫಾಲ್ಗೆ ಮ್ಯೂಸಿಕ್ ಆಡಿಷನ್ಗಿದಮಕ್ ಆನ್ಲೈನ್ಗೆ ಖುಥಾಂಗ್ದ ಫೋಮ್ ಥಾಜಿನ್ ಬಿಖಿವಸಿಂಗ್ದ ಖಂಗಂಜರಿ ಮದುದಿ ಬೀದಗಿ ಬಿ ಹೈಗ್ರೇತ ಕಾನನವಗಿ ಆಡಿಷನ್ ಲಾಗ್ಲಿವ ಜುನ್ಗಿ ತಾಂಗ್ ನಿಪಾಲ್ದಗಿ ಹೌರಗನಿ ಲಾಗ್ಲಿವ ಮೇ ಕುನ್ಮಂಗಾದಗಿ ಮೇ ಕುನ್ಮಾಪನ್ ಫಾವಗಿ ಮನುಂಗ್ದ ಇಂಡಿಯನ್ ಮ್ಯೂಸಿಕ್ ಸೆಕ್ಷನ್ದಗಿ ಅಯ್ಯುಕಿ ಪುಂಗ್ ತರಾಮಾಥೋಯ್ ದಗಿ ನುಂಗ್ಥಿಲ್ಗಿ ಪುಂಗ್ ಮರಿ ಫಾವಗಿ ಮನುಂಗ್ದ ಅಡ್ಮಿಟ್ ಕಾರ್ಡ್ ಲೌಬಿರನವ ಖಂಗಂಜರಿ ಖಂಗಂಜವ ಲೋಯ್ಜರಿ.

ಮಖಲ್ ಮಥಿಲ್ಗೆ ನುಂಗಾಯಿರುವ ಥೌರಂ ಸಿಂಗ್ ತನ ಸೇಮಜಬ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚನಲ್ದ ಹೌಸಿಕ್ ಅಮುಕ್ ಪೂಜರಕ್ಲಿ ತೊಂಗಾನ್ ತೊಂಗಾನ್ಬ ಫಿಲ್ಮ್ ಸಿಂಗ್ದಗಿ ಖನ್ಗಚ್ಚಬ ಇಸೈ ಖರದಂಗ್.

ಸಹಂಜ ಕೃಪಿಸೇಸಿ ಮತಾಂಗ್ಜಾವದ ಹೈರಗೆ ಫಮಸಿದಗಿ ದಿನೇಶ ಮದಿ ರೋಷಿಬಿನ ಅನಿಗೆ ಪುನ್ಬ ಖೋಂಜಲ್ದ ಕೆಎಸ್ಎಸ್ ಕಿಶೋರ್ ಕುಮಾರ್ನ ಸೈರಿಂಗ್ಬಮದಿ ಸೈರಾಂಗ್ಬೈಸೈನಿ ಮಥಂಗ್ದಮುಕ್ತಾಬಿರಸಿ ಕೃಷ್ಣ ಅಲಾಜಿ ಜಸ್ ಫಮಸಿದಗಿ ಸದಾನಂದ ಮದಿ ರೋಷಿಬಿನ ನಿಪುನ ಸಕ್ಮಿನಬ ಬ್ರೋಜೇಂದ್ರೋ ವಹಿಂಗ್ ಚಾನ ಸೈರಿಂಗ್ಬ ಓಕೆ ನಮಾಕ್ ಚಮ್ನ ಸೈರಾಂಗ್ಬೈಸೈ.

ಲೈರಾಂಗ್ ಲಕ್ತಗಿ ಲೈಸಕ್ ಹೆನ್ಬಿ ಥಮೊಯ್ ಲಕ್ಕಾದ ಲೈರಾಂಗ್ ಯೆನಿಂಗ್ ಹೊಲ್ಲಬದ ಸೆನಜರಗೆ ನಹಾಕ್ಪು ಐಗಿನಿ ಹಾಯ್ನ ಐಗಿ ನುಜಾ ಥೊಯ್ಬಿ ತಾಮಿನಸಿ ಪೊಯ್ರೈ ಥೊಕ್ಚೊಂಗಿ ಖೊಂಜಲ್ದ ಮಸಾಮಕ್ನ ಸೈರಾಂಗ್ಲಿಬ ಅಮಸುಂ ಎಲಾಂಗ್ಬಂ ನಿತಾ ಅರಾಂಬಂನ ಸೈರಿಂಗ್ಲಿಬ ಇಸೈ.

ಸರಿ ಹಾಯ್ ಬಾ ಐನಪ್ಪ ಪೈ ಮೊಂಬು ಯಾ ಮೊಂಗಿ ಕರಿ ಮಾ ಧೌಲೈ ರದನ ಚಲೋ ಪಲೇ ಮಾಮಾ ತೋ ಇಮೋಮ್ ಲಂಗಲೇ ಇಚ್ಛಾ ಧೈವಿ ಧುನೈ ಯಾ ನ ಕೌರು ಸ್ವ ಹಾಯ್ ದನ ಪಲೇ ಮಾಮಾ ತೋ ಅಂಥಾರ ಬೇ ದೋಯ್ ಪಣ ಸಿಂಗ್ ಬೇ ಮಾ ಪಲೇ ಮಾಮಾ ತೋ

0: 空港去讨论大比例。
1: Hi, Dolly.
2: Hi.
1: Ngay kuri, nang adu kira lai do kaisa kaya do.
2: Ay gitu ka na mahang bedo. Advertisement nam ta hab kena ang hunda tana gina la ini.
1: Eh, yam pay kaya no to dia. Kari kari no ba nang gitu ka na pangi ka hairs na.
2: Ay gitu variety store ni. Wholesale su, adu retail su adu miya ore da.
1: Oh, adu ore tina. All India re do in fact da kok chalu ya dro nang bo.
2: Oh, adu milo ina makta yohan babungam dori bro du bo.
1: Kari gitu ngamboy do ino hai, chingkong singa da na tana. Ahal na ha, mekong ting na tanga riba. Sangai channel hai ba amaga na kangla channel hai ba amaga ani le ba ni ko hujik tia
2: o o mamal di ki a hairak toi jano adu ai di amaga di ta liko
1: is mamal gi ka su khali ma le
2: khandra di kai no nang bo
1: lupa samri sangma da gi ho ro ga na so is ba ya mam su le ra mi do le
2: o o adu ai ta ra ga di khwai di ki phaba option si masina oi re ni na di khal le
1: to to to to oi doi de masina khwai di ki phaba
2: umna ma putaram no chari आकाशवाणी इंफाल की कमर्शियल सेक्शन दा लेंशन बिरउ अदोम की पाउजेल मियोय लाखा कयादा यहन जगे
3: हेलो खुंगंग लाइव फोन इन प्रोग्राम
4: हेलो खुंगंग लाइव फोन इन प्रोग्राम था खुदिंग के अरोयब थांगजा खुंगंग के थौरम दा संदोक चबा
3: हेलो खुंगंग लाइव फोन इन प्रोग्राम चलिब था सिगी ओइना लाखलीब मे की तांग कुंत्रा थांग जनुमित नुमिदांग पुंग तरुक मिनि निफु खुंगंग की थौरम दे संदोक चगनी हेलो खुंगंग लाइव फोन इन प्रोग्राम थमजरी बहिरम अयो ngagi सेक्शन थौरा एक्सपर्ट ओइने लेंगसिन बिगदबा डॉक्टर सोबम खोगेन सिंह सीनियर साइंटिस्ट एंड हेड केवीके उखरुल आईसीएआर रिसर्च कॉम्प्लेक्स एनईएस रीजन
4: मियाम ना स्टूडियो के टेलीफोन नंबर
3: 9362327078 कॉल तो बिरक्तुना थौरम असिबु सरुक याबियो हेलो खुंगंग
4: लाइव फोन इन प्रोग्राम
0: खंगन जबा अमा आकाशवाणी इम्फाल की म्यूजिक ऑडिशन की दमक ऑनलाइन के खुदांग दा फॉर्म थाजिन बिकी बसिंग दा खंगंजरी बी दगी बी हाई ग्रेड काने नबगी ऑडिशन लाखलीबा जून की तांग नेपाल दगी हौजरगनी लाखलीबा मे की कुनमंगा दगी मे कुनमाफन फाउबगी मनुंग दा इंडियन म्यूजिक सेक्शन दगी अयुक की पुंग तरा माथोई दगी नुंगथिल की पुंग मरी फाउबगी मनुंग दा एडमिट कार्ड लोबिरनबा खंगंजरी खंगंजब लोइजरी चटजरीब थौरम परिंगासिकी कांगला चैनलगी निमिदांग पुंग तारीख मिनिट निफुमंगा तहनजगनी थासिगी सै थासिगी सेसकपी निंगथौजम प्रेमिला देवी सैरिंगब थिंगबाईजम सोरेन कुमार अमदी पुथुकब हाइक्रुसम देवेंद्र ताबिनिंगब फिल्म सै सिंगलांतोकजगनी गासि निमिदांग पुंग तारा
5: जल्दी टिफिन पैक करो राजू मोबाइल छोड़ो
6: अरे दीदी वो बैंक का नंबर चाहिए रिफंड ही नहीं आया मिल गया अब भी कॉल करता हूँ दीदी
5: बिना नंबर जांचे अक्सर जालसाज बैंक की नकली वेबसाइट और फर्जी नंबर से पैसों की धोखाधड़ी करते हैं
6: तो फिर सही नंबर
5: बैंक की ऑफिशियल वेबसाइट या तो कार्ड
6: आपने तो बचा लिया दीदी
5: काम से नहीं
7: RBI कहता है
8: सही वित्तीय बर्ताव करे आपका बचाव
9: हाय तोम्बा नंगी 50% डिस्काउंट पी बर रेस्टो पोकीमो पाक्तो लोई रे हाइने करमाई तोरी नो
10: लोई दे कदाई दे किनो दा अदु के इसी ने 50% हाई दो 50% खत न ते 50-60% ने ऑफर पी रिसे अदु के स्टॉक तो ले त्रग सुने हौजे अदु मक बुक तोक सिलगा डिस्काउंट अदु मक त अदु पी बगी खुदों चा बसु लेबने
9: हाई बदी
10: ने कना गुम ब मना मचा गी लुहोंग बगी ओन पोट ओइन हापसेनिंग बा लुहोंग गद बदी मतम खरा वालीबा नत्रगा युंग की दरकार ओइबे दो हौजे मक बुक तोक सिलगा दी था खरा गी तुम दो ओइले सु सिल्वर जुबली की ऑफर ओइना अचौब डिस्काउंट पीली बसिगे लोइनेना अदुमक फंगदोइनि हाइबा
9: अदुदि इनेगी मचानु पिगे लोहोमबगी हाइबदो रेस्टो पोकेमोन पार्क सिदा हाइबनी हौजिमक बुक तौनेना बा हाइबिरु रगे
10: होइसे रेस्टो ऑफ मैट्रिक्स मियाम नेने खंगबिरे हिपद हकचांग द यामना कंफर्टेबल ओइबा मोमपानी सिल्वर जुबली की ऑफर सिंगासी अदोम सु सोइदन लोबी हो नसिमक लेंसिन बिरक्सी पेना स्टोर
0: आकाशवाणी इंफाल हौसिक निमिदांग की पुंग तरेट मखाई तारे मणिपुरी द पाव ताबिरसी
7: ಆಕಾಶವಾಣಿ ಇಂಫಾಲ್ ವಹೆಂಬಂ ವಾಷಿಂಗ್ಟನ್ನ ಪಾವು ಪಾಜರಿ ಅಹಾನ್ಬದ ಮರುವೈಬ ಪಾವು ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ ನಂಗಸಿ ಮಯಾಂಗ್ ಇಂಫಾಲ್ದ ಸಾಬ ಮಲ್ಟಿಪರ್ಪಸ್ ಇಂಡೋರ್ ಹಾಲ್ ಮಿಯಾಮ್ದ ಕೊಚಿನಕ್ರೆ ಮುಖ್ಯಮಂತ್ರಿನ ಥೌಬಾಲ್ ಜಿಲ್ಲಾಗೆ ಹೈರೋಗ್ದ ಪಾಯ್ಕಲ್ಲಿವ ತೊಂಗಾನ್ ತೊಂಗಾನ್ಬ ಚಾಕೊತ್ ಥೌರಾಂಗಿ ಪ್ರೊಜೆಕ್ಟ್ ಸಿಂಗ್ಚು ಯಂಗ್ಸಿನ್ಕ್ರೆ ಕೇಂದ್ರಗಿ ಫಿಷರೀಸ್ ಎನಿಮಲ್ ಹಸ್ಬೆಂಡರಿ ಅಮಸುಂಗ್ ಡೇರಿ ಮಂತ್ರಿ ರಾಜೀವ್ ರಂಜನ್ ಸಿಂಗ್ನ ಹಯಂಗ್ ಐಜೋಲ್ದ ಅವಾಂಗ್ ನೋಂಪೊಕ್ ಲಮ್ದಮ್ಗೆ ರೀಜನಲ್ ರಿವ್ಯೂ ಮೀಟಿಂಗ್ದ ಶರುಕ್ ಯಾಗನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹಯಂಗ್ ಕುಂಚಿ ಜಹಿಗಿ ಪದ್ಮ ಅವಾರ್ಡ್ ಸಿಂಗ್ ಯಂತೊಕನಿ ಅಮಸುಂಗ್ ಮಾಪಾಲ್ ಥೌರಂ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ ನಂಗಸಿ ಅಮೆರಿಕಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರುಬಿಯೋಗ ನ್ಯೂ ಡೆಲ್ಲಿದ ತೊಂಗಾನ್ ತೊಂಗಾನ್ಬ ವಾಫಂ ಕಯಾಗಿ ಮತಾಂಗ್ದ ಖನಕ್ರೆ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ನ ಹೈರಿ ಸಾನೆ ಕೊನ್ನಬಗಿ ಲಮ್ದ ಲಮ್ದಮ್ ಮಸಿಗಿ ಸಾನರೋಯಿಸಿಂಗ್ನ ಭಾರತ್ಪು ಮಾಲಯಂಗಿ ಅತೈ ಲೈಬಾಕ್ಸಿಂಗ್ದ ಮಸಕ್ ತಾಕ್ಪದ ಚೌಬ ಥೊಕ್ದಾಂಗ್ ಲೌರಿ ಖೇಲೋ ಇಂಡಿಯಾ ಸ್ಕೀಮ್ಗೆ ಮಖಾದಂಗಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಮಯಾಂಗ್ ಇಂಫಾಲ್ಗಿ ಸರೋಯ್ ಖೋಂಗ್ ಪ್ಲೇ ಗ್ರೌಂಡ್ ಸಾಬ ಮಲ್ಟಿಪರ್ಪಸ್ ಇಂಡೋರ್ ಹಾಲ್ದ ಸಂಗಾಬಗಿ ಥೋರಂದ ಮುಖ್ಯಮಂತ್ರಿನ ಹಾಯ್ ಸಾನರೋಯಿಸಿಂಗ್ಗೆ ಪುಂಚಿ ಹೈಬಸಿ ಅವಾ ನುಂಗಾಯ್ ಅನಿಮಕ್ ಲೋಯ್ನಬ ಖೊಂಚತ್ ಅಮನಿ ರಾಜ್ಯಸಿದ ಹೌಕಿಬ ಚಹಿ ಖರದ ಇರಾಂಗ್ ಮಾಯೋಕ್ನದುನ ಲಾಕ್ಪನ ಮಿಯಾಮ್ನ ಚಾವ್ನ ಅವಾಬ ಮಾಯೋಕ್ನರಿ ಸರ್ಕಾರ ಅಸಿನ ಅಥೂಬ ಮತಂದ ಶಾಂತಿ ಹಂಜಿಲ್ಹಂದುನ ರಾಜ್ಯಸಿಗೆ ಸೆಲ್ ಥುಂಗಿ ಫಿವಂ ಫಗಲ್ಹನ್ನಬ ಅಮದಿ ಚೌಕಟ್ ಥೌರಾಂಗಿ ಥಬಕ್ ಕಯ ಪೈಖತ್ನಬಸು ಲೇಪ್ತನ ಹೊನ್ನರಿ ಮಾಂಗ್ನ ಹಾಯ್ ಸಿಂಗಿ ಲಮ್ದ ಹೌಜಿ ಉಂಕನ್ನಬಗಿ ಫಿವಂ ಲೈರಿಬ ಅಸಿ ಕೋಖನ್ನಬಸು ಲೇಪ್ತನ ಹೊನ್ನರಿ ಶ್ರೀ ಖೇಮಚಾಂದ್ನ ಹಾಯ್ ಮುಖ್ಯಮಂತ್ರಿನ ಸಾನರೋಯಿಸಿಂಗ್ ಅಮಸುಂಗ್ ಕೋಚ್ಸಿಂಗ್ದ ಸರ್ಟಿಫಿಕೇಟ್ ಅಮದಿ ಪ್ಲಗ್ ಸಿಂಗ್ಚು ಎಂಟೊಕ್ಕಿ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ ನಂಗಸಿ ಥೌಬಾಲ್ ಜಿಲ್ಲಾಗೆ ಹೈರೋಗ್ದ ಸೆಂಗತ್ ಸಾಗಲಿಬ ತೊಂಗಾನ್ ತೊಂಗಾನ್ಬ ಚಾಕೊತ್ ಥೌರಾಂಗಿ ಪ್ರೊಜೆಕ್ಟ್ ಸಿಂಗ್ ಯಂಗ್ಸಿನ್ಕ್ರೆ ಶ್ರೀ ಖೇಮಚಾಂದ್ನ ಹೈರೋಗ್ದ ಮಣಿಪುರ್ ಟೆಕ್ನಿಕಲ್ ಯೂನಿವರ್ಸಿಟಿ MTU ಎಕ್ಸ್ಟೆನ್ಷನ್ ಕ್ಯಾಂಪಸ್ ಸೆಂಗತ್ ಕದೋರಿಬ ಮಫಂ ಅದು ಯಂಗ್ಸಿನ್ಕಿ ಹಾನದಿ ಮಫಂ ಅದುದ ಹೈರೋಗ್ ಇಂಜಿನಿಯರಿಂಗ್ ಕಾಲೇಜ್ ಸಾಗಲ್ ಅಂಬನಿ ಅದುಬೋ ಹೌಜಿಕ್ಟಿ ಮದುದ MTU ಎಕ್ಸ್ಟೆನ್ಷನ್ ಕ್ಯಾಂಪಸ್ ಒಂಥೋಕ್ನಬ ಥೌರಾಂಗ್ ತೌರಪ್ಪನಿ ಕೊಂಚದ ದುದ ಮುಖ್ಯಮಂತ್ರಿನ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಕಿ ಚೀಫ್ ಇಂಜಿನಿಯರ್ದ ನ್ಯಾಷನಲ್ ಹೈವೇ ಸಾಮ್ಗ ಅನಿ ಇಂಫಾಲ್ ಮೋರೆ ಲಂಬಿಗ ಕ್ಯಾಂಪಸ್ ಅದುಗ ಸಮನಗದೋರಿಬ ಕಿಲೋಮೀಟರ್ ತರುಕ್ ಸಾಂಗ್ಬ ಲಂಬಿ ಅದು ಬ್ಲ್ಯಾಕ್ ಟಾಪ್ ತೌನಬ ಖಂಗನ್ಕಿ MTU ವೈಸ್ ಚಾನ್ಸೆಲರ್ ಪ್ರೊಫೆಸರ್ ಡಬ್ಲ್ಯೂ ಸಾನ್ ಬಾಬು ಸಿಂಗ್ನ ಮುಖ್ಯಮಂತ್ರಿದ ಸಹಿ ಅಸಿಗಿ ಜುಲೈ ಆಗಸ್ಟ್ಗೆ ಹೌಗದೋರಿಬ ಅಕಾಡೆಮಿಕ್ ಸೆಷನ್ಗೆ ಕ್ಲಾಸ್ ಖರ ಎಕ್ಸ್ಟೆನ್ಷನ್ ಕ್ಯಾಂಪಸ್ ಅದುದ ಹೌನಿಂಗ್ಬಗೆ ಅಪಾಂಬಸು ಪೊಂಗ್ದೊಕ್ಕಿ ಮಫಂ ಅದುದ ಮೈ ಅಮದಿ ಥಕ್ನಬ ಇಸಿಂಗ್ ನಿಂತಿನ ಫಂಗನ್ಗನಿ ಹಾಯ್ಬಗೆ ಥಾಜಬಸು ಮುಖ್ಯಮಂತ್ರಿನ ಪೀಕಿ ಮುಖ್ಯಮಂತ್ರಿನ ಥೌಬಾಲ್ ಜಿಲ್ಲಾಗಿ ಜವಾಹರ್ ನವೋದಯ ವಿದ್ಯಾಲಯದ ಚಟ್ಟುನ ಒಜಾ ಸಿಂಗ್ ಅಮದಿ ಮಹಿಳೆಯಿಂಗ ವಾರಿ ವಾಟೈ ಸಾನಕಿ ಅಮಸುಂಗ್ ಸ್ಕೂಲ್ ಕ್ಯಾಂಪಸ್ದ ಊ ಚಾರಸು ಥಾಕಿ ಮದುಗೆ ತುಂಗ್ದ ಮುಖ್ಯಮಂತ್ರಿನ ಹೈರೋಗ್ದ ಲೈಬ ಕಮ್ಯುನಿಟಿ ಹೆಲ್ತ್ ಸೆಂಟರ್ದ ಚಟ್ಟುನ ಯಂಗ್ಸಿನ್ಬಗ ಲೋಯ್ನನ ಸೆಂಟರ್ ಅದುಗೆ ಫಿವಂ ಹೇನ ಫಗಲ್ಹನ್ಗನಿ ಹಾಯ್ಬಗೆ ಥಾಜಬಸು ಪೀಕಿ ಮುಖ್ಯಮಂತ್ರಿನ ಹೈರೋಕ್ಕಿ ನುಪಿ ಕೈಥೇಲ್ದ ಚಟ್ಟುನ ಯಂಗ್ಸಿನ್ಕಿ ಶ್ರೀ ಖೇಮಚಾಂದ್ಗೆ ಕೊಂಚದ್ದುದ ವಿಧಾನಸಭಾ ಸದಸ್ಯ ಥೋಕ್ಸೋಮ್ ರಾಧೇಶ್ಯಾಮ್ ಸಿಂಗ್ MTU ವೈಸ್ ಚಾನ್ಸೆಲರ್ ಪ್ರೊಫೆಸರ್ ಡಬ್ಲ್ಯೂ ಸಾನ್ ಬಾಬು ಸಿಂಗ್ ಅಮಸುಂಗ್ ಎಡುಕೇಷನ್ಗೆ ಕಮಿಷನರ್ ನಿಂಗ್ಥೌಜಮ್ ಜಿಯೋಫ್ರಿ ಸುಲೈನಕ್ಕಿ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ಗ ಆಲ್ ಮಣಿಪುರ್ ಮುಸ್ಲಿಂ ಆರ್ಗನೈಜೇಷನ್ ಕೋಆರ್ಡಿನೇಟಿಂಗ್ ಕಮಿಟಿಗೆ ಮಿಹುತ್ ಕಾಂಬು ಅಮಗಂಗಸಿ ಉನಕ್ರೆ ಉನಬದುದ ಮಣಿಪುರ್ಗೆ ಹೌಜಿಕ್ ಒಯ್ರಿಬ ಫಿವಂ ಅಮಸುಂಗ್ ಮೈನೋರಿಟಿ ಕಮ್ಯುನಿಟಿಸಿಂಗ್ಗೆ ಚೌಕಟ್ ಥೌರಾಂಗಿ ಮತಾಂಗ್ದ ಖನಕಿ ಮಣಿಪುರ್ ಪೊಲೀಸ್ಗೆ ಅನೌಬ ಗಾರಿಸಿಂಗ್ ಮುಖ್ಯಮಂತ್ರಿ ಯುಮನಾಮ್ ಖೇಮಚಾಂದ್ ಸಿಂಗ್ ಹಯಂಗ್ ಅಹಾನ್ಬ ಮಣಿಪುರ್ ರೈಫಲ್ಸ್ಗೆ ಪೆರೇಡ್ ಗ್ರೌಂಡ್ ಖುಷಿನರಗನಿ ಥೌರಂದುದ ಗೃಹ ಮಂತ್ರಿ ಗೋವಿಂದ್ ದಾಸ್ ಕೊಂಥೌ ಜಮ್ಸು ಶರುಕ್ ಯಾಗನಿ ಪಾವ್ಗೆ ಮರಕ್ಥನ ಅತೇನ್ಬ ಬ್ರೇಕ್ ಅಮ
11: JJ Foundation ki unit ama oiriba JJ School Montessori ki makha chatharak poina JJ Institute Luxury Academic Session Listening ni kuntaruk kuntaret ki oina NEET amadi class 11 amadi 12 science BOSEM amadi COSEM animake foundation course megi mari subachayul dagi haujeragani class 11 amadi 12 ke foundation na nungtel ki pungmari dagi tarukamine ne phumanga phawbani aduga NEET kina ayu ki pungmanga dagi mapan minitra manga phawbani meritorious students singi scholarship affordable fees amadi installment mode of payment ki khudong sa basu pijari fully air condition matam ga chunara ba study hall makal khuding ma ki facilities leira ba matik char ba girls hostel loinana khangala ba mahiroi manga da 50% fee concession ki khudong sa basu thamjari nasimak contact to bio jj institute kwakethel thokjom lekai near punjab national bank
7: tabi ba pawasi akashvani imphal dagini Kendrogi Fisheries Animal Husbandry amasung Dairy and Gimantri Rajib Ranjan Singh Hayang Mizoram da lakani Mangna Aizol da pangthokpa awang nongpuk lamdamgi Regional Review Meeting da saruk yagani Mipham asida maruaina awang nongpuk lamdamda Chathariba nga yokpa sa san loiba amasung sangong gi pothok mari leina ba skim singi matangri yangchin gani Sports Authority of India North East Regional Center Imphal na Sinduna Sundays on Cycle ki thoram ngasi pangthokre Takya Sai Complex ta ki lamtha duna lamsang phawduna chalaba matung Sai Complex ta panthungpham oikhiba khongchada duda Vidhan Sabha sadasya Thongnaujam Basant Kumar weightlifter Namairakpam Kunjarani amadi Sai NERC Imphal ki Regional Director C Bandapani nachingba saruk yakhi Toramuda Commonwealth Games Ta Takaman Fangla Krabasanaroi Singbushu Kudol Pot Piduna Punging Tagwatki. Coordinating Committee on Manipur Integrity Kokomigi Students Front Nasinduna Naha Singi Bike Rally Amangasi Pangtokre. Ngasi Ayuk Awang Sekmai Degi Lam Taraga Tongan Tongan Mamapam Sing Pau Duna Chaluraba Tungda Imphala Tunglakiba Rally Aduda Biker Lisngamarobna Sarukyaki. All Manipur recognized private schools welfare association na chinduna school education ki maruaiba public examination singamadi masida mayok nariba kudongcha da bakaya gi matangda khana nainaba nongma gi obe seminar ama ngasi Imphal ki sanjen thongda leiba Manipur state guest house a pangthokre seminar aduda wangang bade association na chiki president L Joy Kumar nahai raija chida pangthokpa maruaiba parikhya singda niyom chumna Parikya Pangtoktuna, Sikshagi Magun, Laihannaba, Punna Honaminaba, Tangai Fade. Thoram Duda, Tongan Tongan by Hiram Singda, Akangahi Kayana Wanganki. Sanamahi Lining is at Nakanglon, Haiba Hiramda, Numitaruk Nisha Tarapa Training Program Nasi, Lelong Sajing Mamang Lekai, Community Holder Lotion Cray, Apunba, Inat Silon Loop, Lelong Sajing Amasung Lining Tong, Sanamahi Temple Board and Sinduna. Pangtokiba Thoram Duda, Lining Laishol ki oiba tongan tonganba thoram singi matangda akhang hai kya na wangangki. Raija ki Art and Culture Vibhag ki tengbang galoina na IM Academy of Culture Kakching Turel Wangma ningthau pareng na chinduna tha ahum chathagada ba nupi basok ki matangda workshop amasung nongmagi production ngasi academy sida hudokre. National Youth Project NYP Manipur State Council ki General Assembly ngasi Thobal Jila ki Khangabok Part 1 Kulak Pamlekai da Pangthokre Thobal Jila ki Langathel Kangjeibung da Laiba Panchayat Ghar da ngasi Lemna Layang Bagi Camp ama Pangthokre Dr Pratita Charitable Trust na UFO Sajal Academy Langathel Branch samadi Iron Tim Langathel ke khusam naduna sin keba camp aduda tongan tongan ba laina singna na ba miyoi sani kulom lem na laing bakaloi na hidak langthak chupi ki amarom da wild angle sagolman moirang hanuba ajim premji foundation amasung chindrel collective na punna sinduna Imphal West jila ki ngairang bom dangasi lem na laing bagi camp ama pangthokre camp aduda punna miyoi sahum lom na laing ki Camp Asiki Manungshanna Lions Club of Kangla Amasung Babina Blood Center Kabai Shoina Kusam Naduna Idan Taubagi Thauram Amasu Pangtoki Maduda Punna Mioi Kuntraromna Idan Tauki Rashtriya Swayam Sevak Sangha RSS Ki Numittara Mangani Chatarakpa Sangha Siksha Wardha Saminiya Ngasi Imphal East Jila Ki Harau Rogda Loishin Kre Thauram Duda Siksharthi Singna makhoigi hai singba kaya miyam da utki pau gi marakthana atien ba break amaga amuk
12: laumi ichilinau singi nungairaba pau aikoi gi lamdam sigi miyam na khwaidegi pamnaraba phaudi zorawar khangbira gani chak hauba chak thotpa chak manam chendaba inga suchaba yaba cheng ariba suchaba yaba pothok yamna leiba hybrid zorawar chahi ahum chupna changeng tauraba numit chama kunni sangba phaudini ngasimak phangbira gani zorawar managnakpa retailer singda
7: agas panim phaldegi pau tabiri Rastrapati Dorpati Murmuna Hayeng Pangthokkadaba Civil Investiture Ceremony da Kupsi Chahi ki Padma Award Sing Yanthokani Masiga Mari Lainana Akashvani na People's Padma on Akashvani Haiba Series Asida Tongan Tongan Ba Thoram Tara Taruk Chandokani Thoram Sing Asina Miyam da Padma Mana Phanglaba Miyoi Singi Thabak Thoram Sing Amadi Punshi ki Maram da Khangan Ba Ngamgani Mapal Thorum Mantri Dr. S. Joyshankar Masung America Gi Secretary of State Marco Rubio na New Delhi Dangasi Unaduna Tongan Tongan Ba Wapham Kaya Khanakre Lusingbani na Bharat Amasung America Laiba Kanina Lalolitik Energy Mobility Amasung Lamdam Lamdam Gi Oiba Suraksha Na Singba Maru Oiba Lam Singda Tengbang Pina Na Bagi Wapham He Na Se Silhan Ki Mihut Kangpu ki thakta wari sanar ba tungda pangtho ki ba paugi mi phamba mata Dr. Joyshankar na laibak ani gi marakta athuba matam gi manungda lalol itiki yana warol ama sahi tauna na bagi tangai phadaba wapham phongdok pagaloina na energy gi lamda tengbang pina bagi thawang busu taram na oi haina phongdoki hauji sanabagi pau nawrem Victor dagi
13: Kuntaruk Suba Arambam Somorendro Ningsing Kumon Lake Kam Knockout Kendra Wise Open Kang Tournament Lisingani Kuntaruki Ngasi Sanakiba Match Ta Dhruvatara Kangkhutna Kaisamtong Kangkhutpu Panjal Tarama Pantara Taruk Ta Thoikre Hayeng Walida Wabagai Amasung Puthiwa Kundrakpam Sanagani Humbumanga Suba Sir Churchan Singh KCSI CBI Memorial Football Tournament Lisingani Kunmanga Kuntaruki Ngasi Sanakiba Match Amada Football Club Kumbi Amasung Rising Athletic Union Rao Panjal Ani ni chenaduna draw chatki atopa match amadana Social Development Club na Youth Organization Sporting Club pu Panjal Ani amada thoiki Tarataruk Suba Amfa Senior Women's Football League Lisingani Kuntaruk Kuntaret ki ngasi sanakiba match ta The Young Welfare Club na Eastern Sporting Union bu Panjal Taruk sinoda thoikre atopa match amada Youth Welfare Club Thambalkhong Imphal na FC Imphal bu Panjal Manga amada thoiki Ahanba KRC Trophy Lisingani Kuntaruki ngasi sanakiba ani suba semi final da AKFCC na JJFA bu panjal ama sinoda thoikre tournament asigi final da AKFCC amasung SYC singa tha asigi kuntra da sanargani NCC Ekta Cup for under 17 boys Lisingani Kuntaruki ngasi sanakiba match sing da Neroka FC amasung Mufa panjal ani ni chanaduna draw chatki East Kanglai Park FA na GFA bu panjal mari anida Sufana IFA bu panjal mari sinoda thoikre Nongchup Kameng Young Generation Club na sinduna pangthokliba tara humdoi suba Summer Sports Meet Open Football Tournament Lisingani Kuntaruki ngasi sanakiba semi final match amada Loitang Apunba FC na MYC Maharabi bu panjal taret amada thoikre Manga Suba State Level Intervillage Men's Open Football Tournament Lisingani Kuntaruki ngasi sanakiba match ta Master FA Yairipokna